0: මේක ගැනකලෙක් ක්‍රීටි ෆස්කුවේ
1: NLP හදහන ලංකාවේ වැඩිම තෑගි දෙන තෑගි අවස්ථා වැඩිම ලොතරැය NLP හදහන ඔබත් අදම NLP හදහන බලා ගන්න
2: ಕೃಷಿ ಕ್ಷೇತ್ರයට ನವಪನක් ಲಭಾ ತೆಬಿನ್ ಕಸಾಕಲ ಪ್ಲಾಂಟೇಷನ್ ಮಗೆನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬಟ ಸಮೀಪ ಕಸಾಕಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಂದಿಯ ಇತಾ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನಯಕ್ದ ಮಸಕಟ ರೂಪಾಯಿ 25000ಕ್ ದಕ್ವ ಮಿಲತಿ ಗೆನೇಮ್ ಸಂದಹ ನಯ ಸಹನಯಕ್ದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಂದಿಯೈ
3: ತತ್ಪರೇ ಅಪ್ಡೇಟ್ ವಿನ ಕಾಲಿಕ ಪತ್ತರೆನ್ಮ ವಿಸ್ತರ ಹೊಯನ ಬೇ
4: ಸಾಸ್ತರೇ ದನ್ನಾಯೈ ಸೂಸ್ತರೇ ದನ್ನಾಯೈ ಏಕಮ ತನಕ ಪಿಚ್ ಕರ್ನವಾ
3: ಸೈಬರ್ ಜೆನ್ මේ නෙක්ස් ජෙන් එකයි සයිබර් ජෙන් දන්න අයට කියන්නයි නොදන්න අයට අහන්නයි සෙනසුරාදා උදේ 8

0: ಮೋಡಾಗಿಲ್ಲ ಅಸ್ಸನ ಗೀತೆ ಇದೆ ರಿದ್ಮೆ ಇಕ್ಕದಮಗಿ ಓಪನ್ ಸ್ಟೇಜ್ ಯಾಕಾಗಿ
1: ಇಂದ್ರಾಣಿ ಪೆರೇರಾ
0: ಮಹಾತ್ಮೆಯಾಗಿ ಗಾಯನ ಉದವ್ವಕ್ಕಲು ತೊಂದು ತಾಪುಡಿ ಹೆಡಕ್ಕನ್ನು

ಆದರಣೀಯ ಸಹೋದರ ರಸವತ್ತುನೇ ವಿರಾಮೆ ನಾನತುರು ಅಪಿ ಅಲೇತ್ ಮಾನವೀಯ ಪ್ರೇಮೇ ಸೌಂದರ್ಯಾತ್ಮಕ ವಿಯಮನ ಸಂದದಿಯ ಧಾರ ಪ್ರಾಸಾಂಗಿಕ ಸಜೀವಕರಣೆ ಸಮಕೇನು ಅದ ಮೇ ಸಂದದಿಯ ಧಾರ ಪ್ರಾಸಾಂಗಿಕ ಸಜೀವಕರಣೆ ವಿಶಾರದೆ ಜಯಕುಡಿ ಪ್ರವೀಣ ಗಾಯನ ವೇದಿ ಆನಂದ್ಗೇತ್ ಇವಾಗೇಮ ಸೋಮತಿಲಕ ಜಯ ಮಹಾ ಪ್ರವೀಣ ಗಾಯನ ಶಿಲ್ಪಿ ಆಗೇತ್ ಇವಾಗೇಮ ಇಂದ್ರಾಣಿ ಬೋಗುಡ ಪ್ರವೀಣ ಗಾಯನ ಶಿಲ್ಪಿನಿ ಗೇತ್ ಮಧುರ ಸ್ವರೇನ್ ರಾಸಗೇನ್ ವೆನವ ಆದರಣೀಯ ಸಹೃದಯಿನಿ ಅಭಿ ಸೂದಾನ ನವತಾತ್ ಸನದಿಯ ಧಾರಮೇ ಪ್ರಾಸಾಂಗಿಕ ಸಜೀವಕರಣೆ ರಸವಾತ್ ಕರಾರ್ನಿಟ್ ಮಾದರೇನ್ ಸೆನೆಹಸೀನ್ ಸೋಮತಿಲಕ ಜಯ ಮಹಾ ಪ್ರವೀಣ ಗಾಯನ ಶಿಲ್ಪಿ ಆನಂತ ಕರಾರ್ನ ವೇದಿಕಾವಟ್ ಅಪಿ ಉದಾತ್ಪೋಲ್ ಸನ್ ಪ್ರಸಾದ ಯಾಕೆ ಕರಮು ಜಲಿತ್ ಸೋಮತಿಲಕ ಜಯ ಮಹಾ ಸ್ವರೇನ್ ಸನದಿಯ ಧಾರ ಪ್ರಾಸಾಂಗಿಕ ಸಜೀವಕರಣೆಯ ರಸವಾತ್ ಕರಾರ್ನಿಟ್

0: ಭೂಮಿ ಸುತಿ ಇಮ್ರಾನ್ ಬೋಗಡೆ ಆದರಣೀಯ ಪ್ರವೀಣ ಶಿಲ್ಪಿನಿಯಲ್ಲಿ ಭೂಮ ರುದ್ಬರ ವಾಸವಾದ ಗೀತೆ ಸಮುಚ್ಚಯಕ್ಕೆ ನದ ಸಂದಿಯ ಧಾರಮೆ ಪ್ರಾಸಾಂಗಿಕ ಸಚಿವ ಕರಣೆಯ ಎಲೆಸಿನ್ ವಾಸವಾದ ಕಲಾಟ ಅಭಿ ಉಪತುಮೇಟ ವೇದಿಕಾವಿನ್ ಸಮುದೆನ್ನೆ ಯಲಿತ್ ಯಲಿ ಅಲಿತ್ ವಿವೇದಿಕಾವೆ ಸಿಟ್ ಒಬ್ಬತುಮೇ ಗೆಯು ಅರುದ್ಬರ ಗೀತಾವಲಿ ರಸೆಯ ಬೆದಾಗನ್ವೇ ಆದರಣೀಯ ಸಹೃದ ರಸವತು ನೆಕ್ಕ ಹಮು ವಿಮೆ ಬಲಾಪುರತ್ತು ಪೆರದರಿವ ಭೂಮಿ ಸುತಿ ಒಬ್ಬತುಮೇಟ ನವದಾತ್ ಆದರಣೀಯ ಸಹೃದ ರಸವತುನೇ ಭೂಮ ಆದರಣೀಯವ ಪ್ರೇಮಣೀಯವ ರಸವತ್ವ ಗಲಾಗನೆಯನ ಸಂದಿಯಧಾರ ಪ್ರಾಸಾಂಗಿಕ ಸಚಿವ ಕರನೇ ಅವಸ್ಥಾನ ನದಿಯರ ಅಭಿಸೂದಾನಂ ವಿಶಾರದ ಎಡ್ವರ್ಡ್ ಜಯಕುಡೀಶ್ವರೇನ್ ಮೆತನ್ ಸಿಟ್ ವಸವತ್ ಕರ ನಟ ಅಭಿ ಸೀರು ದಿನ ಹೊಂದ ಆತ್ಮೋ ಸಂಪ್ರಸಾದ ಯಾಕಿಕತ ಕರಮು ನವತತ್ ಪ್ರಾಣ ಸಮ ಪ್ರೇಮೆ ವಾಗಸ್ವರ ಬಿಂದುಮೇನ್ ಮಾನವೀಯ ಪ್ರೇಮೆ ಸೌಂದರ್ಯಾತ್ಮಕ ವಿಯಮನ ವೆನುವೆನ್ ಮೇ ವೇದಿಕಾವೇ ಸಿಟ ಗಾಯನ್ನಟ ವಿಶಾರದ ಎಡ್ವರ್ಡ್ ಜಯಕುಡಿ ಪ್ರವೀಣ ಗಾಯನ ವೇದಿಯಾನಂಟ
1: ಅಸುವ ದಶಕೆ ಮುಲ್ಬಾಗೆ ಮಂಗ್ ಕೆಳನೆಯ ಗುರುಕುಲ ವಿದ್ಯಾಲಯಕ್ಕೆ ಗಿಯ ಸಂಗೀತಾಚಾರ್ಯವರ ವಿದ್ಯೆಯ ವಡಬಾರ ಗಾನಟ ಎಹಿತಿ ಮಠ ಹೊಂದಿನ ಕವಿಲಿಯನ ಸಿಂಹಲ ಗುರುತುಮೇ ಕಂಬರು ನಾ ಎತ್ತಿಂದಿ ಮಾ ಅಹುಗೆ ನಿರ್ಮಾಣ ಯಮ್ಯಂ ವಿದ್ಯೆಯ ಬಲದ ರಸವಿಂದಲ ಮಾ ಆರಾಧನಾ ಕಲಾ ಗೀತ್ಯಾಕ್ಲಿ ಎಂಬುದ ಕೇಳ ಎತ್ತಕೊಟ್ಟ ಅಹು ಏಕವಾರ ಮುಖ್ಯ ಗೀತ ಲಿಯನ್ ಒಂದನ್ನ ಕವಿ ವಿತರೈ ಲಿಯನ್ನ ದಾನ್ನೆ ಕೇಳ ಕೆಸೆ ನಮುತ್ ಮಗೆ ಪೆರತ್ತೇಟ ಬಹು ದವಸಕ್ಕೆ ಮಠ ಹೊರೆಂಗ್ ಗೀತ ದೇಕಗೆನದ್ದುನ್ನ ವಿನಾಯಡ ಪೆನ್ನನ್ನೆಪ ಹೊಂದನೆತ್ತ ಮೇಕೆ ಇರ್ಲದಾನ ಕೊನುಕೂಡಿಟ ದಾನ ಏನ್ ಎಗ್ಗೀಯಕ್ ತಮೈ ಪಿನ್ನ ಮಲೆ ಸುದ ಎನ್ನ ಗಿಹಿಂಗ್ವದ ಮೂನಪುರ ಪೆಂಪಿಲ್ಲ ಕಿನ ಗೀಯ ಏ ವಿಶಿಕರಣ ಗೀಲ ದುನ್ನ ದೇವನಿ ಗೀಯ ತಮೈ ದೆನ್ಮಂಗಾಯನ್ನಿ ಎದಾ ಏ ಸಿಂಹಲ ಗುರುವರ ವೆಲಾಹಿಟಿಯೇ ಎವಕಟ ನವಕ ಅದ ಪ್ರವೀಣಮ ಗೀತ ರಚಕೆ ಗುವನ ಅಮರಸೇನ ಕಂಕಾನಂ ಗೇ ರೋಹಣ ವೀರಸಿಂಗ ತಮೈ ಮೇ ಗೀಯ ಸಂಗೀತವಾದ ಕಲೆ

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧಜ್ಞಾಚತ್ರೇಟ ಹಸು ಕರಮಿನ್ ಪವತ್ಮನ ಲದ ಮೇ ದೇಶನ ವಿಶೇಷೇನ್ಮ ಸಜಾಯನ ಕಿರಣೇ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾನ್ಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದೆ ಅಪೇಕ್ಷಾವಿನಿ ಎದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟೇ ಕಿಯಮಿನಿ